ಅಜ್ಜಿ ಅವ್ರದ್ದನ್ ಕೋ ತಾಸೋ ದೇ ಮೊಹಮ್ಮದ್ ಅಲಿ ಉರ್ ಪಾವ ಪರ್ಮಾಯಿಶ್ ಬಾನೆ ಗಾನಾ ಅವ್ರದ ಬಿಲ್ಕುಲ್ ಉಮೀದ ಚ ತಾಸು ಬ ಖುಷ ಸವಿ ಹೊಂದು ನಾವು ಮಜೆ ಅಮ ತರಖಿಸ್ತಿ ಕಚ್ಚಾ ಕಾಲ ನ ಮಿಲ ವಿಜ್ ನು ಬಿಲ್ಕುಲ್ ಮಾನಾ ದೇ ಎಸ್ ಎಮ್ ಎಸ್ ಪಜರೆ ಹುಮ್ ಚಿಕ ಮುಜಾ ಮೆಸ್ ಇಸ್ ತರೀಕೆ ಕಾರ್ ದಾಗೆ ಬಾನೆ ಹುಮ್ ದೇ ಅಖಬಲ್ ಗಾನೆ ಅವ್ರದ್ದು ಲೋ ಫರ್ಮಾಯಿಶ್ ಕವಲ್ ಐಸಿ ತಾಸು ಚಿಮಾತಾ ಮೆಸೇಜ್ ಕೋ ಬಿಲ್ಕುಲ್ ದೇ ಆರ್ ಎ ಟಿ ತರೀಕೆ ಬಾನ್ ದೇ ಬಿಲ್ಕುಲ್ ಆಗ ಚಿಕ ಮೆಸೇಜು ನದಿ ಏಕ್ ಬಜೆ ನ ಬಾದ್ ಬಾ ಚಿಕಮ್ ನಿಮ ಗಂಟಾ ವಿ ತರ್ವ ನಿಮ ಬಜೆ ಪೋರೆ ಆಗ ಬಾದ ಎಸ್ ಎಮ್ ಎಸ್ ಚಿಕಮ್ ಫರ್ಮಾಯಿಶ್ ರಗಲಿ ಆಗ ಬುರ ಕೂನು ಬಿಲ್ಕುಲ್ ಮೆಸೇಜ್ ದೇ ಪಾರ ಬಾ ತಾಸು ಅಖಬಲ್ ಮೊಬೈಲ್ ಚವಲಿ ಕೋ ಚೇರ್ ತಾಸು ಮೆಸೇಜ್ ಲಿ ಕೋಲ್ ತಬೋಲಿ ಕೋ ಆರ್ ಎ ಟಿ ಸ್ಪೇಸ್ ಪವರ್ ಕೋ ಯೋ ಜಯ ಬಪ್ರೇಶ್ ದಗೆ ನಬಾದ ಬಖಪಲ್ ನಾಮ ಉಲಿ ಕೋ ಬ್ಯಾ ಬಖಪಲ್ ಫರ್ಮಾಯಿಶ್ ಉಲಿ ಕೋ ಬಿಲ್ಕುಲ್ ಮಾತಾ ಬ್ಯಾರ ಸಂಡ್ ಕೋ 8583 ಬಾನೆ ನು ಬಿಲ್ಕುಲ್ ತಾಸು ಚಿಕಮ್ ಮೆಸೇಜ್ ನದಿ ಫರ್ಮಾಯಿಶ್ ನದಿ ದ ಮೆಸೇಜ್ ಪಜರಿ ನಾಗ ಬೋಮ್ ಜ ದೇ ಇವೇ ಬಜೆ ನವಾಖ ಲೈ ನಿಮೇ ಬಜೆ ಪರ ಪುರ ಕೋ ಓಸ್ ದೇ ಖೇಲ್ ಮಹಮ್ಮದ್ ಪಾವಾಸ್ ಬಾಂದೆ ಯೋ ರೋರ್ ದೇ ಗಾನೆ ಅವ್ರ ದೊಲು ಫರ್ಮಾಯಿಶ್ ಕಡಾವ್ ಬಿಬಿ ಶೇರಿನ್ ಜೇಡ್ ಗುಲೆವಾಲ್ ನು ಬಿಲ್ಕುಲ್ ರಜೋ ದ ಗಾನಾ ಅವರು ತಾಸು ಬಚೇರೆ ನಜು ಮಾ ಸರಬ ಓಸು ಪಲ್ ಫರ್ಮಾಯಿಶ್ ಪಕೋ 09638511488